0: ಬಸ್ ಹೆಮ್ಮತ್ತೆ ಜಯ ದೇವ.
1: ಶ್ರೀಲಂಕೆಯ ರಿದ್ಮಯ ವಿಶ್ವ ಸಿಸಾರ ಲೈವ್ ಎಫ್ ಎಂ.